0: ಅತಿ ವಿಶಿಷ್ಟ ಸೇವಾ ಮಾಡಲಿ. ಗರ್ವೀಲಿ ಮುಸ್ಕಾನ್, ಉನ್ಕಿ ಪುತ್ರಿ ಔರ್ ಪತ್ನಿ ತಾಲಿಯಾ ಬಜಾಕರ್.
1: ಮೇಜರ್ ಜನರಲ್ ಪರಮ್ವೀರ್ ಸಿಂಗ್ ಪೂನಿಯಾ, ಸೇನಾ ಮೆಡಲ್, ವಿಶಿಷ್ಟ ಸೇವಾ ಮೆಡಲ್.
2: ಮೇಜರ್ ಜನರಲ್ ಪರಮ್ವೀರ್ ಸಿಂಗ್ ಪೂನಿಯಾ, ಸೇವಾ ಮೆಡಲ್, ವಿಶಿಷ್ಟ ಸೇವಾ ಮೆಡಲ್. ವಿಲ್ ರಿಸೀವ್ ದ ಅತಿ ವಿಶಿಷ್ಟ ಸೇವಾ ಮೆಡಲ್.
0: ಇನ್ಫ್ಯಾಂಟ್ರಿ ಕೇಕ್ ಔರ್ ಅಧಿಕಾರಿ ಪರಮ್ವೀರ್ ಸಿಂಗ್ ಪೂನಿಯಾ, ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್ ಪ್ರಾಪ್ತ ಕರೆಂಗೇ ರಾಷ್ಟ್ರಪತಿ ಜೀ ಸೇ.